ಮಂಗಳದಾಯಕ ರಘುನಾಯಕ ಗುಣಗಾನ ಸಾದರ ಸುನಹಿ ತೇ ತರಹಿ ಭವ ಸಿಂಧು ಬಿನು ಜಲಜಾನ್. ಪ್ರೇಮ ಸಿವಳುಮಾಪತಿ ಮಹಾದೇವ ಕೀ ಜಯ. ಬೈ ರಿಸೈಟಿಂಗ್ ದ ಬ್ಯೂಟಿಫುಲ್ ರಾಮಾಯಣ ಕಥಾ ಮೈ ಡಿಯರ್ ಡಿವೋಟೀಸ್, ಬೈ ಟೇಕಿಂಗ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್, ಮೈ ಡಿಯರ್ ಡಿವೋಟೀಸ್, ಯು ಕ್ಯಾನ್ ಕ್ರಾಸ್ ದಿಸ್ ಮೊಂಡೇನ್ ಎಕ್ಸಿಸ್ಟೆನ್ಸ್ ವಿತೌಟ್ ಎನಿ ಪ್ರಾಬ್ಲಮ್ಸ್. Therefore, all it takes is prayer. And when you pray, my dear devotees, God will answer your call. And answering your call, He will destroy all of the problems and difficulties that comes our way. My dear devotees, Siyapati Ramachandra ki jai. We go into our Doha.